ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಚ ಅಸ್ಯಾಂ ದುರ್ಘಟನಾಯಾಂ ಮೃತ ಜನಾನಾಂ ಪ್ರತಿ ಶೋಕಂ ಪ್ರಕಟಿತವಂತಃ. ಎತದತಿರಿಚ್ಯ ಪ್ರಧಾನಮಂತ್ರಿಣಾ ಪ್ರತ್ಯೇಕಸ್ಯ ಮೃತಕಸ್ಯ ನಿಕಟವರ್ತಿ ಸದಸ್ಯಸ್ಯ ಕೃತೆ ದ್ವಿಲಕ್ಷ ರೂಪ್ಯಕಾಣಾಂ ವ್ರಣಿತಾನಾಂ ಕೃತೆ ಪಂಚಾಶತ್ ಸಹಸ್ರ ರೂಪ್ಯಕಾಣಾಂ ಚ ಅನುಗ್ರಹ ರಾಶೇಃ ಘೋಷಣಾ ಕೃತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ನವದಿಲ್ಯಾಂ ಭೂಪತ್ತನ ಪ್ರಬಂಧನ ವ್ಯವಸ್ಥಾಯಾಃ LPMS ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಗೃಹಮಂತ್ರಾಲಯೇನ ಉಕ್ತಂ ಯತ್ LPMS ಇತ್ಯಸ್ಯ ಆರಂಭಃ ಭಾರತಸ್ಯ ಆಧುನಿಕ ತಂತ್ರಜ್ಞಾನ ಸಕ್ಷಮ ಸೀಮಾ ಪ್ರಬಂಧನ ವ್ಯವಸ್ಥಾಯಾಃ ಕೃತೆ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮವರ್ಷಪರ್ಯಂತಂ ವ್ಯಾಪಾರ ಸೌಕರ್ಯಂ ಸಂಪರ್ಕಂ ರಾಷ್ಟ್ರೀಯ ಸುರಕ್ಷಾಂ ವಿಕಸಿತ ಭಾರತಸ್ಯ ದೃಷ್ಟಿಕೋಣಂ ಚ ಸುದೃಢಂ ಕರ್ತುಂ ಲಕ್ಷ್ಯೇನ ಸಹ ಏತತ್ ಮಂಚಃ ಸಂರೇಖಿತಃ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನಃ ಪಶ್ಚಿಮಬಂಗಸ್ಯ ವಿಕಾಸಯಾತ್ರಾಂ ತ್ವರಿತಂ ಕರ್ತುಂ ಉಪಾಯೇಷು ವಿಚಾರಂ ಕರ್ತುಂ ಪಶ್ಚಿಮಬಂಗಸ್ಯ ಮುಖ್ಯಮಂತ್ರಿಣಾ ಶುಭೇಂದು ಅಧಿಕಾರಿಣಾ ಸಹ ನವದಿಲ್ಯಾಂ ಮೇಲನಂ ಕೃತವತಿ. ರಾಜ್ಯ ವಿಭಿನ್ನೇಷು ಕ್ಷೇತ್ರೇಷು ಋಣ ಪ್ರಾಪ್ತಿ ವಿಷಯ ಸರ್ವಕಾರಸ್ಯ ಯೋಜನಾನಾಂ ಕಾರ್ಯಾನ್ವಯನಸ್ಯ ವಿಷಯೇಪಿ ಚರ್ಚಾ ಜಾತಾ. ವಿತ್ತಮಂತ್ರಿ ಸೀತಾರಾಮನಃ ಅಘೋಷಯತ್ ಯತ್ ರಾಜ್ಯ ಸರ್ವಕಾರೇಣ ಸಹ ನಿಕಟ ಸಮವಾಯೇನ ಪ್ರಧಾನಮಂತ್ರಿ ಮುದ್ರಾ ಯೋಜನಾ, ಪ್ರಧಾನಮಂತ್ರಿ ಜನಧನ ಯೋಜನಾ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನಾದೀನಾಂ ನವೀಕೃತ ಸಂತೃಪ್ತಿ ಅಭಿಯಾನಂ ಪ್ರತ್ಯೇಕಂ ಯೋಗ್ಯಂ ಲಾಭಾರ್ಥಿಂ ಆಚ್ಛಾದಯಿತುಂ ಕ್ರಿಯತೆ. ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ ಗೋಯಲ ಉಕ್ತವಾನ್ ಯತ್ ನವಾನ್ವೇಷಣೈಃ ವೈಶ್ವಿಕ ಸಹಭಾಗಿತ್ವೇನ ಅಂತಾರಾಷ್ಟ್ರೀಯ ಆಪಣೆ ಪ್ರವೇಶಸ್ಯ ವಿಸ್ತಾರೇಣ ಚ ಆಗಾಮಿಷು ಪಂಚವರ್ಷೇಷು ಭಾರತಸ್ಯ ಔಷಧ ನಿರ್ಮಾಣ ಉದ್ಯೋಗಸ್ಯ ಆಕಾರಃ ದ್ವಿಗುಣಿತಃ ಭವಿಷ್ಯತಿ. ಶ್ರೀ ಗೋಯಲವರ್ಯಃ ಹ್ಯಃ ನವದಿಲ್ಯಾಂ ಫಾರ್ಮಾಸ್ಯೂಟಿಕಲ್ ಕ್ಷೇತ್ರಸ್ಯ ವೈಶ್ವಿಕ ರಾಜದೂತ ಸಮ್ಮೇಳನಂ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಗ್ಲೋಬಲ್ ಡ್ರಗ್ ರೆಗ್ಯುಲೇಟರ್ಸ್ ಕಾನ್ಕ್ಲೇವ್ ತಥಾ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಫಾರ್ಮಾ ಆಂಡ್ ಹೆಲ್ತ್ ಕೇರ್ ಇತ್ಯಸ್ಯ ಅಂತಾರಾಷ್ಟ್ರೀಯ ಪ್ರದರ್ಶನ್ಯಃ ಪೂರ್ವಾವಲೋಕನ ಸಮಾರೋಹಂ ಚ ಸಂಬೋಧಯನ್ ಇದಮುಕ್ತವಾನ್. ಕೇಂದ್ರೀಯ ಮಂತ್ರಿ ಜಿ ಕಿಶನ್ ರೆಡ್ಡಿ ವರ್ಯಃ ಅವದತ್ ಯತ್ ನರೇಂದ್ರ ಮೋದಿನಃ ಸರ್ವಕಾರಸ್ಯ ದ್ವಾದಶ ವರ್ಷೇಷು ಭಾರತಸ್ಯ ಅಂಗಾರ ಖನನ ಕ್ಷೇತ್ರಯೋಃ ಮಹತೀಂ ಪರಿವರ್ತನಂ ಅಭವತ್. ಮಹಿಳಾ ಕ್ರಿಕೆಟ್ ಕ್ರೀಡಾಯಾಂ ಯುನೈಟೆಡ್ ಕಿಂಗ್ಡಮ್ ದೇಶಸ್ಯ ಕಾರ್ಡಿಫ್ ನಗರೆ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ICC ಮಹಿಳಾ ವಿಂಶತಿ ಪ್ರತಿ ವಿಂಶತಿ ವಿಶ್ವಚಷಕ ಕ್ರೀಡಾಯಾಃ ಪ್ರಾಕ್ ಯಃ ಪ್ರಥಮಾಯಾಂ ಪೂರ್ವಾಭ್ಯಾಸ ಕ್ರೀಡಾಯಾಂ ಭಾರತೇನ ವೆಸ್ಟ್ ಇಂಡೀಸ್ ದಲಂ ಷಡ್ವಿಂಶತಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.